0: ದೇವತ ಹಿನಾ ಬೆಳಿ ಸಿಂಧು ಅನ್ನ ಇವಿ ರಾಯಿ ಚಮ್ ಚಾರು
1: ಸಾಧ್ಯ ದಿನವಲ ಸಮಸ ಹತರಟ
2: ಸಮ ಅನುಗ್ರಹಾಯ
3: ಮಾರ್ಕ್ಸ್ಮನ್ ಸಮೂಹ ವ್ಯಾಪಾರಿ ವಿತಿನ್ ಗೆನ್ ನವಿತ ಹರಿನ ದ ನವನಿ ಮಾವಕಿನ್ ಎನ ಡೋಮಾಸ್ ಎಂಟ್ರಿ ವಿಕೆಟಿ ಮಿಯಂತ್ರಕ ಸಾದಂಬರಿ ಹಿಮಿ ಕರುವಿಕ ವನ್ನ ಅದು ಮಾವ ತನ್ನ ಬಿಂದು ಏಕ ಏಕ ಹತೈ ಹೈ ಸೇಹತ ನಮಯ ಪಂಕ್ ಸೇಹತ ನಮಯ
4: ಎಫ್ಎಂ 93.5 ಎಫ್ಎಂ 93.7 ಲಕಾನ ರೇಡಿಯೋ ಐಟಿಎನ್
5: ಪಸರು ಏಕಾಯಿ ವಿನಾಟಿ ವಿಸತನೈ
6: ವಾರ್ತಾ ಪಿಟ ವಾರ್ತಾ ಕಬನ ಕೋಟಿ ಅಟೇ ಎನ್ಎಲ್ಬಿ ದನಡಿ ದಹನೆ ಎದುತರೈ ಪ್ರತಿ ಸಂವರ್ಧನೆಟ ತೆವಂತ ಶಕ್ತಿಯಕ್ ವೆಮಿನ್ ಒಬ ದಿನವ ರಟ ದಿನವಟ ದನನಿ ದಹನೆ ಬಿಳದೀಗೆನ ಒಬ ಕೋಟಿ ಪತಿಯ ಕುವನ್
7: ಟೇಕ್ಯಾ ಸುರಕ್ಕೆ ಮುಮಗ ತೊಟ ಕ್ಲೀನ್ ಶ್ರೀ ಲಂಕಾ ವೆಡಸಟಹನ ಯಟತೆ ಕ್ರಿಯಾತ್ಮಕ ವನ ಜಾತಿಕ ಮಾರ್ಗ ಆರಕ್ಷಾವ ಪಿಲಿಬಂದ ಸಿಸುಂ ದನುವತ್ ಕಿರೀಮೇ ಟೇಕ್ಯಾ ಮೀಲಂಗ ವೆಡಸಟಹನ
8: ಸೆಪ್ಟೆಂಬರ್ 11 ಹರವಿಟಿ ಜಾತಿಕ ಪಾಸಲ ನಿವಿತಿಗಳ
9: ಸಂವಿಧಾನಯ ಕ್ಲೀನ್ ಶ್ರೀಲಂಕಾ ಲೇಕಂ ಕಾರ್ಡ್ ರ್ಯಾಲಿ ಶ್ರೀಲಂಕಾ ಪೊಲೀಸ್ ಸಮಕ ಅಧ್ಯಾಪನ ಅಮಾತ್ಯಾಶಯ
10: ಪೂರ್ಣ ಮಾಧ್ಯಮ ವಿವರ ಸ್ವಾಧೀನ ರೂಪವಾಹಿನಿ ಮಾಧ್ಯ ಚಾಲಯ ಸುರಕ್ಷಿಮುಮಗತೊಟ್ಟ
11: ಅಟುಮ ವೀದಮಕಿನ್ ದವಸಿನ್ ಪೆನುಮ ಲಭಾಗಾನ್ನ ರಾಜಿ ಅನುಮತ ಲೆನ್ಸ್ಟಿಕ್ ಐಕ್ಯಾರೋಹಾಲಟ ದನ್ಮಕತಾಕರಾನ್ನ ಲೆನ್ಸ್ಟಿಕ್ ಐಕ್ಯಾರೋಹಾಲ ಮತ್ತರಮೂಲ್ಲ ದುರಕತನಾಂಕ ಬಿಂದುವೈ 10 6 6 7 8 ರಾಜಿ ಅನುಮತ ಲೆನ್ಸ್ಟಿಕ್ ಐಕ್ಯಾರೋಹಾಲ ಮತ್ತರಮೂಲ್ಲ ದುರಕತನಾಂಕ ಬಿಂದುವೈ 10 6 7 8

0: ಡ್ರೈವಿಂಗ್ ಶಮಿತ್ ಅಂಡ್ ಚಾರು
1: ಸಮ ಅನುಗ್ರಹಾಯ
2: ಮಾರ್ಕ್ಸ್ಮನ್ ಸಮೂಹ ವ್ಯಾಪಾರಿ ವಿತಿನ್ ಗೆನ್ ವಾಪಿತ ಹರಿನ ದ ನವನಿಮಾವಕಿನ್ ಎನ ಡೋ ಮಾಸ್ ವಂಕ್ರಿ ವಿಕೆಟಿ ಮಿಯಂತ್ರಕ ಸಾದಂಬರ ಹಿಮಿ ಕರುವಿಕು ವನ್ನ ಅದು ಮಾವ ತನ್ನ ಬಿಂದು ಏಕ ಏಕ ಹತೈ ಹೈ ಸೇ ಹತ್ತು ನಮಯ ಪಂಪ್ ಸೇ ಹತ್ತು ನಮಯ
3: ಮಮನಂದೆ ಮಾರಮ ರಿಲ್ಯಾಕ್ಸ್
4: ಅನಮ್ಮನಂಗಲ ವದುನಾ ನೇದ ಮೇ ಎಕ್ಸ್ಪರ್ಟ್ ಹರಿಡಂ ಹರಿನಿ
5: ಓನಮ ಸಂದವೇದನಾವಕಟ ಪ್ರಬಲಮ ವಿದ್ಯಾನುಕೂಲ ವಿಸಂದಮ ಓತುಶೀಲ್ ಆಕ್ಟಿವ್ ಕ್ಲಾಸ್
6: NLP ಹದಹನ ಲಂಕಾವೇ ವೆಡಿಮ ತ್ಯಾಗಿ ದಿನ ತ್ಯಾಗಿ ಅವಸ್ಥಾ ವೆಡಿಮಲುತರಯ್ಯ NLP ಹದಹನ ඔබත් අදම NLP හනහද බලාගන්න.
7: යුත් එකේ ඉන්න ඔයාගේ ෆියුචර් එකට ප්ලස් පොයින්ට් එකක්. RDB Youth Plus.

ಕೂದಲೇ ಪಿರಿತ ಯಮೆಕುಟ ಪುಲ್ವನ್ನ ಉದಯ ಭಾವಿತ ಕರಂಡ ಎಸೆತ್ ನೊವೆತಿನ ಶ್ರವಣೇ ಕರಂಡ ಕ್ರಮ್ಯಾಕ್.